0: ಶ್ರೀ ಮೋದುಮೂಡಿ ಸುಧಾಕರ್, ನಿರ್ವಹಣಾ ಶ್ರೀ ವಾರಣಾಸಿ ಉದಯಭಾಸ್ಕರ ಮೂರ್ತಿ, ವಿನಂಡಿ ಜಲಂ ರಕ್ಷತಿ ರಕ್ಷಿತಂ ಸಂಗೀತ ರೂಪಕಂ.
1: ಅಪೋ ವೈ ಶಾಂತಾಭಿರೇವಾಸ್ಯಸುಜಗುಂಸಿ ಮಗತಿ ಸುಮಿತ್ರಾನಾಭವೋಷಧಯಸ್ತಂತು ದುರ್ಮಿತ್ರಾ ತಸ್ಮೈ ಭೂಯಾತು ಆಪಸ್ಸರ್ವಸ್ಯ ಭೇಷಜೇಃ ತಾಸ್ತೇ ಕುಣ್ವಂತು ಭೇಷಜಂ ಆಪೋಹಿಷ್ಠಾಮಯೋಭವಸ್ತಾನ ಊರ್ಜೇ ದಧಾತನ ಮಹೇರನಾಗಚಕ್ಷಸೇ ಯೋವಸ್ಯವತಮೋರಸಸ್ತಸ್ಯ ಭಾಜಯತೇಹನಃ ಉಶತೀರಿವ ಮಾತರಃ ತಸ್ಮಾರಂಗಮಾಮ ಭೋಯಶ್ಚಕ್ಷಯಾ ಯಜಿನ್ವಥಾ ಆಪೋ ಜನಗಥಾಚನಃ.